0: ಅಲ್ಲಿ ಗರ ಮನೆ ಕರ ಎಲ್ಲ ಬರಿ ಜನ ಒಂಜಾರಿಲ್ಲ ಬರಿ ಜನ ಒಂಜಾರೆಲ್ಲ ಗುಣ ಬಿಡಿ ಗರ ಮನೆ ಒಂಜಾರಿಲ್ಲ ಬರಿ ಜನ ಒಂಜಾರೆಲ್ಲ ಗುಣ ಬಿಡಿ ಒಂಜಾರಿಲ್ಲ ಬಿಡಿ ಗರ ಕರಲಣ ಬರಿ ಜನ ಒಂಜಾರೆಲ್ಲ ಗುಣ ಬಿಡಿ ಗರ ಮನೆ ಕರ ಓರಜ್ ಪಲ್ಲಿ ಹುಟ್ಟಿರಿ ಮಣ್ ಕಲ್ಪ ಪಣ್ ಕಲ್ಪ ಈಗ ಕರ ಮಣ್ ಕಲ್ಪಲ್ಲ ಓಜಡಿ ಪಣಕಲ್ ಬಲಹಣ ಗರ ಜನ ಗರಿ ಜನ ಪಣಕಲ್ ಬಲಹಣ ಗರಲಣ ಗರಿ ಜನ ಪಣಕಲ್ ಬಲಹಣ ಪಣಕಲ್ ಬಲ ಗರಿ ಜನ ಪಣಕಲ್ ಬಲಹಣ ಚುಣ್ಣ ಚೀಕ ಕರ ನೆರ ಕೊಟ್ಟೆ ನೆರಕೋ ಕರ ಕೊಟ್ಟೆ ಚುಣ್ಣು ಹೊಡಿಂದ ಏನ್ ರಾಜನ ಬಿ ಚುಣ್ಣು ಪಣಕಲ್ ಬ ಏಡೇ ಕೊಡು ಕೊರನು ಮಧು ಪಣಕಲ್ ಬ ಪಣಕಲ್ ಬಲ ಹಣ ಗರ ಗರ ಗರಿ ಜನ ಪಣಕಲ್ ಬಲ ಹಣ ಗರ ಗರ ಗರಿ ಜನ ಪಣಕಲ್ ಬಲ ಹಣ ಬರಲಣ ಗರಿ ಜನ ಪಣಕಲ್ ಬಲ ಪಣಕಲ್ ಬಲ ಹಣ ಗರಲಣ ಗರಿ ಜನ ಪಣಕಲ್ ಬಲ ಹಣ ಗರಲಣ ಗರಿ ಜನ ಪಣಕಲ್ ಬಲ ಏ ತಂಬಿ ಜೀನ್ ಬಿಡಿ ಜನ ಕರಲ ಹಣ ಗರಿ ಜರ ಗರಿ ಜರ ಕರಲಣ ಜಂಬಿ ಜೀನ್ ಬಿಡಿ ಜನ ಕರಲಣ ಗರಿ ಜನ ಜಂಬಿ ಜೀನ್
1: You may know about all the stores that remote Aboriginal and Torres Strait Islander communities can join in that low-cost essential subsidy scheme. When all the communities join in that scheme, their store can get them all the goods and freight for more cheap one. That saving get passed the customer then. That mean everything from a cheap one long their store, long people living in remote communities. You can call them this number to find out more. 1-800-833-570. You can go along at that NIAA website too to search him or look him up food security to find out more. This message been come from that Australian government, Langa Canberra.